0: ನವರಿ ಕಶಿಗ ಜಬರಿ ರಜ ಖುಷಿನ್ನ ಗೋಲ್ಡಿ ನಮದ ಸರ ಮನ ಮಂದಿ
1: ನವರಾ ದಿಸ ತೋ ಬವರಾ ತುಜ ಕುಂಕುಮ ತೇವ ಬಾಯ ಥೋಡ ಕರಿ ಬಾನ್ ಬಾನ್
0: ನವರಿ ಕಶಿಗ ಜಬರಿ ರಜ ಖುಷಿ

ಯಮುನೆಚ್ಚರ ಕಿಸನ್ ಬುರಲಿ ಧರ ಕುಣಿ ಮನೆ ಗಿರಿಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನ್ನನ ನಾಥತ ಉಡುವಿ ಬಹಾರ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಛೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ

ಮುನಿಚ ಕಟ್ಟ ವರ ಕಿಸನ್ ಬುರಲಿ ಧರ ಕುನಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರ ಕರಿ ಸೋಳ ಸಿಂಗಾರ್ ಅಲಿ ಚನನ ನಾಥತ ಉಡುವಿ ಬಹಾರ್ ಇತಿ ಅಲ ಗೋಪ ಗೋಪಿಕಾ ಕನ್ಹಯ್ಯಾ ಸಖ ಛೇಡತೋ ರಾಧಾ ಸಖೀಲ ಕಸಾ ಕಸಾ ಕಸಾ ಕಸಾ